0: ನಾಗರಿಕತಾ ಕಕ್ಷ ಸಂಚಾಲನ ಸಂಬಂಧಿ ಸೂಚನಾ
1: ಅದಳಿತುವ ಗ್ರಹಿ ಮಹಾನುಭಾವರು ಯಾತ್ರಾ ವ್ಯವಸ್ಥಾ ಕಾರ್ಯನಿವಾದ ಪ್ರಭಾವಳಿ ಸೇವಾ ಪ್ರಾಪ್ತಿ ಸಹಜೀಕರಣಕ್ಕಾಗಿ ನಾಗರಿಕ ಸಹಾಯತಾ ಕಕ್ಷ ಸಂಚಾಲನ ಉಕ್ತ ಕಕ್ಷಬಾದ ಮುಖ್ಯ ಸೇವಾ ಪ್ರಾಪ್ತ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಹಾಯತಾ ಕಕ್ಷದ ಸಂಪರ್ಕ ಯಾತ್ರ ಅನುರೋಧ ಕರಿ ಸೇವಾ ಪ್ರಾಪ್ತಿ ಕಸಿಕ ಪ್ರಲೋಭನ ನಗರಿ ಅಸು ಸೇವಾ ಲಿನ ಹಾರ್ದಿಕ ಅಪೀಲ್ ಕರ್ದು ಸೇವಾ ಪ್ರಾಪ್ತಿ ಕುರಿ ಗ್ರಾಸ ಆಯ್ನ ರಾಷ್ಟ್ರೀಯ ಅಧಿಕಾರ ಕಾರ್ಯಾಲಯ ಪ್ರಮುಖ ಸಂಪರ್ಕ
0: ಕೋಚಿ ಪಾಟಿ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ವಿರಾಟ್ನಗರ ನೇಪಾಳ ವಿದ್ಯುತ್ ಪ್ರಾಧಿಕರಣ ಸೋಲುಖುಂಭು ವಿತರಣ ಕೇಂದ್ರಕ್ಕೂ ಸಾರ್ವಜನಿಕ ಸೂಚನಾ ಸಂಪೂರ್ಣ ವಿದ್ಯುತ್ ಉಪಭೋಕ್ತಾ ಮಹಾನುಭಾವರು ವಿದ್ಯುತ್ ಸುರಕ್ಷಾ ತಥಾ ಚೇತನಾಮೂಲಕ ಸಂದೇಶಕ್ಕಾಗಿ ಯೋ ಸೂಚನಾ ಜಾರಿ
2: ವಿದ್ಯುತ್ ಪೋಲ್ ತಾರ ಟ್ರಾನ್ಸ್ಫಾರ್ಮರ್ ತಥಾ ಅನ್ಯ ವಿದ್ಯುತ್ ಸಂರಚನಾ ಸಧೈ ಟಾಡಾ ರಹನ್ಹೋಸ್ ಭಿಜೆಕೋ ಹಾತ್ಲೆ ವಿದ್ಯುತ್ ಸಾಮಗ್ರಿ ನ ಛುನ್ಹೋಸ್ ರ ಬಾಲ ಬಾಲಿಕಾ ವಿದ್ಯುತ್ ಜೋಖಿಮಬಾಟ ಬಚಾಉನುಹೋಸ್ ವಿದ್ಯುತ್ ಸೇವಾ ನಿರಂತರ ರ ಭರಪರ್ದು ಬನಾಉನ ಆಫ್ನೋ ವಿದ್ಯುತ್ ಮಹಸೂಲ ತೋಕಿಯೇಕೋ ಸಮಯಮೈ ಭುಕ್ತಾನೀ ಗರ್ನುಹೋಸ್ ಯಾದ್ ರಾಖ್ನುಹೋಸ್ ಸಾಥೀ ದಿನಭಂದಾ ಬಡಿ ವಿದ್ಯುತ್ ಮಹಸೂಲ ಭುಕ್ತಾನೀ ನ ಭಯಮಾ ಜುನ್ಸುಕೀ ಸಮಯಮಾ ವಿದ್ಯುತ್ ಲೈನ್ ಕಾಟಿನೀಛ
1: ವಿದ್ಯುತ್ ಚೋರಿ ಕಾನೂನು ವಿಪರೀತ ದಂಡನೀಯ ಅಪರಾಧ ಹೋ ಯಸ್ತೇ ದುರ್ಘಟನಾ ಧ್ವಂಸನ ಸ್ಥಿತಿ ತಥಾ ವಿದ್ಯುತ್ ಸೇವಾಮಾ ಅಭಿವೃದ್ಧಿ ನಿತ್ಯಾಂಶ ಚೋರಿ ದೇಖಿಮಾ ಕಾನೂನು ಕಾರ್ವಾಹೀ ಕುರಿನೀಛ ಪುಲ್ಮಾ ಆಗು ಲಾಗೇಕೋ ತಾರ ನೋತ್ರೀಕೋ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಆಯೋಗ ವಾ ಕುನೈ ಪನಿ ವಿದ್ಯುತ್ ಜೋಖಿಮ ದೇಖಿಮಾ ತುರಂತ ಜಾನಕಾರೀ ಗರಾಯಿ ಠುಲೋ ದುರ್ಘಟನಾ ಹುನ ಬಾಟೋ ಭೋಗ್ನು ಹೋಸ್
2: ಥಪ್ ಜಾನಕಾರೀಕಾ ಲಾಗಿ ಸಂಪರ್ಕ ನಂಬರ್ಹರು ಕಾರ್ಯಾಲಯ ಪ್ರಮುಖ 9852582326 ಪ್ರಾವಿಧಿಕ ಪ್ರಮುಖ 9852582327 ಸೂಚನಾ ಅಧಿಕಾರಿ 9852582126 ರ ಕೌಂಟರ 0382502403
1: ಸಮಯನೇ ಮಹಸೂಲ ದಿನ ಉಚ್ಚಾಳು ಭವಿಷ್ಯ ನಿರ್ಮಾಣ ಕರೋ ನೇಪಾಳ ವಿದ್ಯುತ್ ಪ್ರಾಧಿಕರಣ ದ್ವಾರಾ ಜನಹಿತ್ ಮಾ ಸಾರಿ ಸಂದೇಶ.

0: ನಾಗರಿಕತಾ ಕಕ್ಷ ಸಂಚಾಲನ ಸಂಬಂಧಿ ಸೂಚನೆ ಅದನಿಸುವ ಗ್ರಹ ಮಹಾನುಭಾವರು ಯಾತ ವ್ಯವಸ್ಥಾ ಕರಡಿಬಾಟ ಪ್ರಭಾವರಿ ಶಿವಾ ಪ್ರಾಪ್ತಿಗೂ ಸಹಜೀಕರಣ ನಾಗರಿಕ ಸಹಾಯತಾ ಕಕ್ಷ ಸಂಚಾಲನ ಉಕ್ತ ಕಕ್ಷಬಾಟ ನಿಶುಲ್ಕ ಸೇವಾರು ಪ್ರಾಪ್ತ ಸೇವಾ ಪ್ರಾಪ್ತಿ ನಾಗರಿಕ ಸಹಾಯತಾ ಕಕ್ಷದ ಸಂಪರ್ಕ ನಾಪ್ನ ಅನುರೋಧ ಸೇವಾ ಪ್ರಾಪ್ತಿ ಕೋಟಿಗೆ ಪ್ರಲೋಭನ ನಗರಿ ಆಫ್ನೋ ಸೇವಾ ಲಿನ ಹಾರ್ದಿಕ ಅಪೀಲ್ ಸೇವಾ ಪ್ರಾಪ್ತಿ ಕೈ ಹ್ರಾಸ ಅಧಿಕಾರ ಕಾರ್ಯಾಲಯ ಪ್ರಮುಖ ಸಂಪರ್ಕ
1: ಕೋಸಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ